0: ಮಾನೋ ಹವಿಷಾಶರ್ಧಮಾನಃ ಪುರಂದರೋ ಗೋತ್ರಭಿದ್ವಜ್ರಬಾಹುರಾಯಾತ್ ಯಜ್ಞಮುಪಾನೋ ಜುಷಾಣಃ ಜುಷಾಣೋ ಬರ್ಹಿರ್ಹರಿವಾನ್ನ ಇಂದ್ರಃ ಪ್ರಾಚೀನಜ್ಞೇಸೀದತ್ ಪ್ರದಿಶಾ ಪೃಥಿವ್ಯಾ ಉರುಪ್ರಥಾಃ ಪ್ರಥಮಾನಗ್ಯುಸ್ಯೋನಮಾದಿತ್ಯೈರಕ್ತಂ ವಸುಭಿಃ ಸಜೋಷಾಃ
1: ಇಂದ್ರಂದುರಃ ಕವಶ್ಯೋ ಧಾವಮಾನಾ ವೃಷಾಣಯ್ಯಂತು ಜನಾ

ಬೃಹತೀ ಬೃಹನ್ ದಂಭಯಸ್ವತಿ ಸುದುಘೇ ಶೂರಮಿಂದ್ರಂ ತಂದುನ್ ತತಂಬೇಶಾಸ ಸಂವಯಂತಿ ದೇವಾನಾಂ ದೇವಯ್ಯಾಜತಸ್ಸು ರುಕ್ಮೇ ದೈವ್ಯಾಮಿಮಾನಾಮನುಷಃ ಪುರುತ್ರಾ ಹೋತಾ ರಾ ಇಂದ್ರಂ ಪ್ರಥಮಾ ಸುವಾಚ ಮೂರ್ಧನ್ಯಜ್ಞಸ್ಯ ಮಧೋ ನಾದಧಾನ ಪ್ರಾಚೀನಂ ಜಿಯೋದಿರ್ಹವಿಷಾ ವೃಧಾತಃ ತಿಸ್ರೋ ದೇವೀರ್ಹವಿಷಾ ವರ್ಧಾಮಾನ ಇಂದ್ರಂಜುಷಾಣ ಜನಾಯೋ ನ ಪತ್ನೀಃ ಅಚ್ಛಿನ್ನಂದನ್ ದುಂಬಯಾ ಸಾ ಸರಸ್ವತೀಳಾ ದೇವೀ ಭಾರತಿ ವಿಶ್ವದೂರ್ತಿಃ ತ್ವಷ್ಟಾದಧಚ್ಛುಷ್ಮಮಿಂದ್ರಾಯ ವೃಷ್ಣೇ ಪಾಕೋಚಿಷ್ಟುರ್ಯಶಸೇ ಪುರೂಣಿ ವೃಷಾಯ ಜನ್ವೃಷಾಣಂ ಭೂರಿರೇತ ಮೂರ್ಧನ್ಯಜ್ಞಸ್ಯ ಸಮಾನತ್ತು ದೇವಾನ್ ವನಸ್ಪತಿರವಾ ಸೃಷ್ಟೋ ನ ಪಾಶೈಸ್ಮನ್ಯಾ ಸಮನ್ಯಂಚ್ಛಾಮಿತಾನ ದೇವಃ ಇಂದ್ರಸ್ಯ ಹವ್ಯೈರ್ಜಠರಂ ವೃಣಾನಸ್ವದಾತಿ ಯಜ್ಞಂ ಮಧುನಾ ಘೃತೇನ ಸ್ತೋಕಾನಾಮಿಂದುಂ ಪ್ರತಿಶೂರ ಇಂದ್ರೋ ವೃಷಾಯಮಾಣೋ ವೃಷಭಸ್ತೂರಾಷಾಟ್ ಘೃತಪೃಷಾಮನ ಸಾಮೋದಮಾನ ಸ್ವಾಹಾ ದೇವಾ ಅಮೃತಾಮಾದಯಂತಾಂ ಆಯಾತ್ವಿಂದ್ರೋ ವಾ ಸ ಉಪಾನ ಇಹ ಸ್ತುತಃ ಸಾ

ಸ್ಮಾತು ಸ್ವೀರ್ಯಸ್ಯಪತಾಯಸ್ಯಾಮಾಸ್ಯಾವಯಜ್ಞೇಷು ಮತೌ ಯಜ್ಞಿಯಸ್ಯಾಪಿ ಭದ್ರೇ ಸೌಮ ನಸೇಸ್ಯಾಮ ಸಸುತ್ರಮಾಸ್ವಭಾವ ಇಂದ್ರೋ ಅಸ್ಮೇ ಆರಾಚಿದ್ವೇಷಸ್ಸನುತರ್ಯೂಯೋತು ಆ ಮಂದ್ರೈರಿಂದ್ರಹರಿಭಿರ್ಯಾಹಿ ಮಯೂ

ಪ್ರಮಾಣ ಶಿವಂಸೇಸೂನಾಗೌರಹಸ್ರಾಕ್ಷಿಧಾರೀಯಮಾನ ಮಹಿಮಾ ಹಣ್ಯಮಲೇ ವಿಷೇಣ ಚಿನ್ವಾನಸ್ತನ ಭಾಗೀತಾ ಆಗತ್ಯಭ್ರಾಜುಂಬರುಣಶ್ಚನಾ ಬಿಲಸ್ಪಂಜ

ದುರ್ಮಿತ್ರಿಯಾಸ್ತಸ್ಮೈ ಸಂತು ಯೋಸ್ಮಾನ್ ವೇಷ್ಟಿಯನ್ ಚ ವಯನ್ ವಿಷ್ಮಃ ದ್ರುಪದಾದಿವ ಮುಮುಚಾನಸ್ವಿನ್ನ ಸ್ನಾತೋಮಲಾದಿವ ಭೂತಂ ಪವಿತ್ರೇಣೇವಾಜ್ಯಮಾಪಶ್ಯುಂಧನ್ತು ಮೈನಾಸಃ ಉದ್ವಯಂತಮಾಸಸ್ಪರಿಸ್ವಃ ಪಶ್ಯ

ಸತ್ಯಜಿಚ್ಚಾಂತಿಮಿತ್ರಶ್ಚ ದೂರೇ ಮಿತ್ರಶ್ಚ ಘನಋತಶ್ಚ ಸತ್ಯಶ್ಚ ಧ್ರುವಶ್ಚ ಧರುಣಶ್ಚ ಧರ್ತಾ ಚ ವಿಧರ್ತಾ ಚ ವಿಧಾರಜ ಈದೃಂ ಚೈತಾದೃಂ ಚ ಸದೃಂ ಚ ಪ್ರತಿಸದೃಂ ಚ ಮಿತಶ್ಚ ಸಂಮಿತಶ್ಚ ಸಭರ ಈದೃಕ್ಷಾಸ ಯೇತಾದೃಕ್ಷಾಸ ಓಷಣಃ ಸದೃಕ್ಷಾಸ

ಸ್ವಾಮಿಭ್ಯಃ ಮೈ ಒಬೇಸೆನ್ಸಸ್ ಟು ಯೋರ್ ಸೌಮ್ಯ ರೂಪ ಅಂಡ್ ರೌದ್ರ ರೂಪ ಅಂಡ್ ಹಿ ಟೇಕ್ಸ್ ದೋಸ್ ಉಗ್ರ ಫಾರ್ಮ್ಸ್ ಲೈಕ್ ವೀರಭದ್ರ ಕಾಲಭೈರವ ಅಂಡ್ ಶರಭೇಶ್ವರ ಟು ಪನಿಷ್ ದ ವಿಕೆಟ್ ಬಟ್ ಹಿ ಹ್ಯಾಸ್ ಅ ಸೌಮ್ಯ ರೂಪ ಶುದ್ಧ ಸ್ಫಟಿಕ ಸಂಕಾಶಂ ಧೃತ ಬಾಳೇಂದು ಮೌಳಿನಂ ಪಂಚಭಕ್ತರ್ಯುತಂ ಸೌಮ್ಯಂ ದಶಬಾಹುಂ ತ್ರಿಲೋಚನಂ ಸರ್ವಾಯುಧೈರ್ ಧೃತಾಕಾರಂ ಸರ್ವಭೂಷಣ ಭೂಷಿತಂ ಉಮಾರ್ಧ ದೇಹಂ ಶಂಭುಂ ಚಂದ್ರಾರ್ಧ ಕೃತಶೇಖರಂ ಈಸ್ ಡಿಸ್ಕ್ರೈಬ್ಡ್ ಆಸ್ ಹ್ಯಾವಿಂಗ್ ನವ ಯೌವನಂ ಈಸ್ ಡಿಸ್ಕ್ರೈಬ್ಡ್ ಎಸ್ ಶುದ್ಧ ಸ್ಫಟಿಕ ಸಂಕಾಶಂ ಕ್ಯಾಂಫರ್ ವೈಟ್ ಅಂಡ್ ಆಲ್ಸೋ ಡಿಸ್ಕ್ರೈಬ್ಡ್ ಎಸ್ ಧೃತ ಬಾಲೇಂದು ಮೌಳಿನಂ ಹಿ ಹ್ಯಾಸ್ ದ ಚಂದ್ರ ಆನ್ ಹಿಸ್ ಹೆಡ್ ಅಂಡ್ ಪರಾಶಕ್ತಿ ಇಸ್ ಸಿಟ್ಟಿಂಗ್ ಆನ್ ದ ಲೆಫ್ಟ್ ಲ್ಯಾಪ್ ಅಂಡ್ ಹಿ ಹ್ಯಾಸ್ ಬ್ಯೂಟಿಫುಲ್ ಫೈವ್ ಫೇಸಸ್ ಸೆರೀನ್ ಫೈವ್ ಫೇಸಸ್ ವಿತ್ 3 ಐಸ್ ಇನ್ ಈಚ್ ಫೇಸ್ ಅಂಡ್ 10 ಹ್ಯಾಂಡ್ಸ್ ಸೊ ದೇರ್ ಆರ್ ವೇರಿಯಸ್ ಫಾರ್ಮ್ಸ್ ಆಫ್ ಮಹಾದೇವ ಲೈಕ್ ದಿಸ್ ಸೊ ದಟ್ಸ್ ವಾಟ್ ಶಿ ಡಿಸ್ಕ್ರೈಬ್ಸ್ ಅಂಡ್ ವಾಟ್ ಎವರ್ ಐ ನೋ ವಾಟ್ ಎವರ್ ಓ ಡಿಯರ್ ಕ್ರೀಡತೆ ಚ ತಥಾ ಶರ್ವ ಪ್ರಸೀದತಿ ಯಥಾ ಚ ವೈ ವಾಟ್ ಎವರ್ ಐ ನೋ ಅಬೌಟ್ ಲಾರ್ಡ್ ಶಿವ ಇಸ್ ಜಸ್ಟ್ ಅ ಫ್ರಾಗ್ಮೆಂಟ್ ಆಫ್ ಹಿಸ್ ಗ್ಲೋರೀಸ್ ಅಂಡ್ ಹೂ ಕ್ಯಾನ್ ರಿಲೇಟ್ ಹೂ ಕ್ಯಾನ್ ಟಾಕ್ ಅಬೌಟ್ ದ ಲೀಲಾ ಆಫ್ ಮಹಾದೇವ ಅಂಡ್ ಹೌ ಹಿ ಬಿಕಮ್ಸ್ ಗ್ರಾಟಿಫೈಡ್ ಅಂಡ್ ದಟ್ಸ್ ವೇರ್ ಅಂಡ್ ದೆನ್ ದ ಮದರ್ ಸೇಸ್ ಹೃದಿಸ್ಥ ಸರ್ವಭೂತಾನಾಂ ವಿಶ್ವರೂಪೋ ಮಹೇಶ್ವರ ಭಕ್ತಾನಾಂ ಅನುಕಂಪಾರ್ಥಂ ದರ್ಶನಂ ಚ ಯಥಾ ಯಥಾ ಯಥಾ ಶ್ರುತಂ ಸೊ ಮಹೇಶ್ವರ ಆಫ್ ಯೂನಿವರ್ಸಲ್ ಫಾರ್ಮ್ ಬ್ರಹ್ಮಾಂಡ ವ್ಯಾಪ್ತ ದೇಹ ಲಘುನ್ಯಾಸಂ ಸೇಸ್ ದ ಎಂಟೈರ್ ಯೂನಿವರ್ಸ್ ಇಸ್ ಹಿಸ್ ಬಾಡಿ ಅಂಡ್ ಹಿ ರಿಸೈಡ್ಸ್ ಇನ್ ದ ಹಾರ್ಟ್ ಆಫ್ ಆಲ್ ದ ಕ್ರೀಚರ್ಸ್ ಅಸ್ಮಿನ್ ಬ್ರಹ್ಮಪುರೇ ವೇಷ್ಮ ದಹರಂ ಯದಿದಂ ಮುನೆ ಪುಂಡರೀಕಂ ತು ತನ್ಮಧ್ಯೆ ಆಕಾಶೋ ದಹರವಸ್ತಿ ತತ್ ಸ ಶಿವ ಸಚ್ಚಿದಾನಂದ ಸೋನ್ವೇಷ್ಟವ್ಯೋ ಮುಮುಕ್ಷುಭಿಃ ಅಯಂ ಹೃದಿ ಸ್ಥಿತಃ ಸಾಕ್ಷಿ ಸರ್ವೇಷಾಂ ಅವಿಶೇಷತಃ ತೇನಾಯಂ ಹೃದಯಂ ಪ್ರೋಕ್ತಃ ಶಿವ ಸಂಸಾರಮೋಚಕಃ ಪಂಚಬ್ರಹ್ಮೋಪನಿಷತ್ ಸೇಸ್ ಮೆಡಿಟೇಟ್ ಆನ್ ದಟ್ ಸಚ್ಚಿದಾನಂದ ಸಾಂಬ ಶಿವ ಸ್ವರೂಪಂ ಇನ್ ದ ಹಾರ್ಟ್ ಹೂ ರಿಸೈಡ್ಸ್ ಇನ್ ದ ಹಾರ್ಟ್ ಆಫ್ ಆಲ್ ದ ಲಿವಿಂಗ್ ಎಂಟಿಟೀಸ್ ಈಶ್ವರಕ್ ಸರ್ವಭೂತಾನಾಂ ಪಂಚಬ್ರಹ್ಮೋಪನಿಷತ್ ಆಲ್ಸೋ ಸೂತ ಸಂಹಿತ ಬ್ರಹ್ಮಗೀತ ಚಾಪ್ಟರ್ 6 ವರ್ಸಸ್ 1 and 2 ಟಾಕ್ ಅಬೌಟ್ ದ ಸೇಮ್ ಥಿಂಗ್ ಅಂಡ್ ದೆನ್ ತೈತ್ರಿಯ ಉಪನಿಷತ್ ಸಯ ಏಷೋ ಅಂತರಕೃತಯ ಆಕಾಶ ಹಿರಣ್ಮಯ ಪುರುಷ ಮೆಡಿಟೇಟ್ ಆನ್ ದಟ್ ಗೋಲ್ಡನ್ ಫಾರ್ಮ್ ಗೋಲ್ಡನ್ ಪುರುಷ ಹೂ ಹ್ಯಾಸ್ ಅ ಗೋಲ್ಡನ್ ಎಫಲ್ಜೆನ್ಸ್ ಇನ್ ದ ಹಾರ್ಟ್ ಹೂ ಇಸ್ ರಿಸೈಡ್ಸ್ ಇನ್ ದ ಹಾರ್ಟ್ ಆಫ್ ಆಲ್ ದ ಲಿವಿಂಗ್ ಎಂಟಿಟೀಸ್ ಹೃದಿ ತ್ವಮಸಿ ಯೋ ನಿತ್ಯಂ ತಿಸ್ರೋ ಮಾತ್ರಾಹ ಪರಸ್ತು ಸಹ ಅಥರ್ವ ಶಿರಸ್ ಉಪನಿಷತ್ The Devase, Hridi Tvamasi, oh Mahadeva, you reside in the heart of all the living entities. Devanagam Kratagebhyo, he resides in the heart of the Devas too, Brahma, Vishnu and Indra. Yo Nityam, you are eternal. Tisro Matraha Parastu Saha, you are beyond the three states of consciousness, oh Mahadeva. Vaishvanara Taitasa Prajna, you are beyond the waking state, dreaming state and sleep state. You represent the Turiyam. Avastha Tritiyatitam Turiyam Brahma Samhitam Brahma Vishnavadimihi Sevyam Sarvesham Janakam Param. He gives Janakam to Brahma and Vishnu and he is the supreme father of all. He is the supreme father and he gives birth to even Brahma and Vishnu. He represents the Turiya. Devanagam Kritakepyo Rudram says, he resides in the heart of all the living entities. Shvetashvatara Upanishad. Krita Hridistam Manasabhiklipto Ya Etat Viduramritaste Bhavanti. So here, and the Upamanyu Maharshi's mother continues, Munina Bhruvatam Divyam Ishana Charitam Shubham Kritavanyani Rupani Katitani Divaukasaihi Anugrahartam Vipranam Shrinuvatsa Samasataha Tanite Kirtayishyami Yanmam Tvam Paripruchyasi. The Munis, the Maharshis glorify Mahadeva. And then he says, because this is a recount of Upamanyu Maharshi reciting the experience of how he met Mahadeva, how he got the boons from Mahadeva to Krishna. And he discusses that conversation that he had with his mother, how his mother is glorifying Lord Shiva. And then the Munis have glorified, in days of yore, the Maharshis have glorified the excellent acts of Mahadeva. And I have heard from them. That's what Upamanyu Maharshi says. And the mother also says. So that's where here we see the importance of Guru. So we discussed that yesterday. So hearing, Shravanam Kirtanam Shamboho, hearing is important. Hearing about Mahadeva, hearing Shivakatha, doing Shivanama Sankirtanam. From proper authoritative people, that's what is moved. Hearing from proper authoritative people and then
It is described that one should go in a humble mood and approach a guru. So, and take Shiva Diksha. That's how you can understand Shiva Tattva. Whatever, you can read everything from online, you can read everything from the Vedas and Upanishads online, everything is available online, but until the grace of the Guru happens, one cannot understand Mahadeva. And that is told in the last verse of the Shvetashvatara Upanishad. Yasya deve parabhaktihi yata deve tatha gurau tasyaite kathita hyartha prakashante mahatmanaha. Yasya deve parabhaktihi. What is the use of having that parabhakti to Mahadeva and ignoring the Guru? One can never understand Mahadeva. So how much amount of bhakti you have to Mahadeva, that amount of bhakti you need to have to the Guru who preaches Shiva Tattva, the Diksha Guru. Tad vijnanartham sa gurumeva vigacche samitpanihi shrotriyam brahmanishtam Mundaka Upanishad. Casting aside everything, surrender to the Guru. Guru mevabhi gacche. Go. Gacche means go. Go to that Guru. Samitpanihi Shrotriyam Brahmanishtam, who is described as Shrotriyam, who is a master of the Vedas and Upanishads. Shrotriyam comes from the word Shruti. Shruti is the Vedas and Upanishads. Who has mastered the Vedas and Upanishads and who is Brahmanishta. Who is in Shivanishta. What is the use of mastering the Vedas and Upanishads and not engaging in Shiva Bhakti? Namo Veda Vidam Manishinam Upasaniyaya Namo Namaha. Brihaspati says in Sutta Samhita. So, one who has mastered the Vedas and Upanishads will come to the conclusion that Shiva Bhakti is the final. So that's why the Mundaka Upanishad says, Shrotriyam, who has mastered the Vedas and Upanishads, and Brahmanishtam, that is being in Shivanishta, always thinking of Lord Shiva and Parashakti. And then, to favor the Brahmanas and to favor the people in the entire universe and to also favor the people in the heaven, he has taken various forms, O child. And then she goes on to say,